ಬಡಂ ಬಡಂ ನಿಮ್ಮ ಮಡ ಕುಡುಪಿತು ಬಡಂ ಬಡಂ ಬಡ ಕುಡುಪಿತು ಎಲ್ಲೋ ಬೆಂಬಡಂ ಬಡಂ ಬಡಂ ಬಡಂ.